ಹರಿಗಿರುವ ಬೇಂತಿ ಹರಿಗಿರುವ ಬೇಂತಿ ಬೇಂತಿ ಹರಿಗಿರುವ ರೇಣಿ ಸರಿ ಬಾ ನಿ ಬಾಬಾ.